ಖಾಸಗಿ ಸೈತಾಬಿರಿ ಸೈಸಕ್ಪ ರುಬ್ರಾಗಗಿ ಸೈಸಕ್ಪ ಸಿಂಗ್ ಸೈರೆಂಗ್ಬ ದಸೆನ್ರೋಯ್ನಾಮ್ ಪುಟೋಪ ಹೈಕ್ರುಜಂ ದೇವೇಂದ್ರ ಸಿಂಗ್ ಆಕಾಶವಾಣಿ ಇಂಫಾಲ್ ಹೌಸಿಂಗ್ ಲಾಂಥೋಕ್ಚರಿ ಮಣಿಪುರ ಫಿಲ್ಮಿಸ ಎನ್ನಿಕ ಮಥಂಗ್ ಮಥಂಗ್ ಒಯ್ನ ಖುದೋ ಗ್ಯಾನ್ ಮದ ತಾಬಿರಸಿ ಹೆಲೋಯ್ ಹರಿಬ ಫಿಲ್ಮಿಸಿದಗಿ ಬಿಮ್ಲಾಮದಿ ರೋಮಾ ಅನಿಗೆ ಪುನ್ಪ ಖೊಂಜಲ್ದ ಸರತ್ನ ಸೈರೆಂಗ್ಬ ಏಷ್ಯಾಮ್ನ ಸೈರಾಂಗ್ಬೇಸೆ

0: ಕೈ ಅಷ್ಟೊಂದು ಲಾಜ್ಯಲ್ಲಪ್ಪ ಮೈತ್ರಿ ಪ್ರಜ ಅಂತ ಎಂತ ಒಂಟಿನ ನಮ್ ನಮ್ಮ ಇಲ್ಲೌಕತ್ತಪನೆ ಮೈತೈ ನವಾ ಸಿಂಗ್ ಅದು ಯುಂಗ್ ಥಾಂಗ್ ಅಂಚಲ್ಲ ಮರೋ ಮೈ ಥಾತುನ ಹಟ್ಟೋ ಹೈ ಮೈತೈ ನಪೈ ಕತಾಯ್ ತನೋ ನನ್ನ ಚೇತುನ ಹಿಂದ ತಪ ಚೇಂಕನೋ ಚೇಂಕನೋ
1: ಇಮೈ ಸಾಗಿ ತವಾಯ್ತ ದಿಕಪಿಯೋ ಇಮೈ ಸಾಗಿ ರಬಿತಾ ದೋಪಿಯೋ ಇಮೈ ಸಾಗಿ ರಬಿತಾ ದೋಪಿಯೋ
0: ತವಾಯ್ತ ದಿಕನ್ಬಿಯೋ ತವಾಯ್ತ ದಿಕನ್ಬಿಯೋ

0: ನಾಗ ನಪ್ಪಾವು ಹಾಕ್ತಿವಿ ನಮ್ಮನ್ ಸಂಗದವನೆ
1: ನಪ್ಪಾರಿ ನಿಂಥವು ಕುಬಂಗಿದ ಮಕ್ತ ಐವು ಇಸಿಲ್ ಇನಾವು ಇಪ್ಪಾ ಇಶಾ ಕಯ ಹಾಲು ಹಾಯಿರಿಬನೋನೆ ಪಲೆ
0: ಹಾಕದವರೆ ನಪ್ಪಾವು ಹಾಕ್ತಿವಿಗಿಲ ಮಂದಿ ಮಪ್ಪಾರಿ ಓಯ್ವ ನಂಗ ನಪ್ಪಾವು ಗಿಲ ಮನ್ ಕುಂಗದವನೆ
1: ಕರಿಯವ ಕೌಬಗೆನೆ ಪಲೆ ನಪ್ಪಾರಿದು ಅದುಮ್ನ ತಾಕ್ಪಿಗನು ನಶಾದಿ ಮಧುದಿ ಸುಂಗಂ ಗಂಜರೊಯ್ದೋ ಪಲ
0: ನಪ್ಪಾವು ಹಾಕಿವೆಗಿಲ್ಲ ಮನ್ ಕುಂಭಂಗಂಲೋ ಯಸೀರ
1: ಗಂಜರೊಯ್ ಪಲೆ ಐ ಇಮಾಬು ನುಂಗ್ಸಿ ಐನೆ ನುಂಗ್ಸಿಜವ ಅಪೋಪಿ ಥಾಂಜಂ ಸನು ತಬು ನತ್ತೆ ಪುಂನಮಕಿ ಇಮಾ ಇಮಾ ಲೈಪಾಕ್ ಪುನೆ ಐನ ನಿಂಗ್ಲಿವ ನಿಂಗ್ಲಿವ ಸಿದಗಿ ನಪ್ಪಾರಿದಿ ಕುಂಫಂ ಅಮ ನಿಂಗನ್ನವದಿ ಒಯ್ಥೋಕ್ತವರ್ನಿದೋ ಪಲೆ
0: ಇಮಾಗಿ ಪಾರಿ ಇಪ್ಪುಂ
1: ಓ ಕಾಯ್ನೇಮ್
2: ಇಪ್ಪುಂ
1: ಕದಾಯ್ದ ಸತ್ಕದವನೋ
2: ಇಪ್ಪುಂ ನಂಕಿನ ನಾಗ್ತ ಲಾಕ್ಪನೆ ವಾ ಮಹಂಕೆ ಹಾಯ್ತುನ
1: ಕರಿ ವಾನೋ ಹಂಗುನೆ
2: ಇಪ್ಪುಂ ಅಮ್ ಚುಂಗ್ನ ತಮ್ಮೆ ಇಪ್ಪುಂ ನಹಾಕ್ ಲಾಲ್ ಚತ್ಕನಿ ಹಾಯ್ಪ ಚುಂ ಪ್ರಣೆ ಇಪ್ಪುಂ
1: ಸುಮ್ಮೆ
2: ಇಪ್ಪುಂ ನಹಾಕ್ ತೇ ಮೈತೈ ನಿಂಥೌ ಮಚಾನ್ ಲಾಲ್ ಪೂ ಅಮ್ತುನ ಮೈ ಪಾಕ್ ನ ಪಸೆಂಗ್ ಫಿರಾನ್ ಥೇತ್ಪ ಓಯ್ ಪಿಯು ಕೋಯ್ ಪೂ ಮೈತೈ ನಿಂಥೌ ಓಯ್ತುನ ಲೈ ಖ್ರಗನಿ ಕೋ ಇಪ್ಪುಂ ಐ ಕೋಯ್ ಪೂ ನಿಂಗ್ಸಿಂಗ್ ಪಿರರೋಯ್ ಕೋಯ್ ಪೂ
1: ಅದುಮ್ ನ ಹಾಯ್ಗ ನೋ ಐನೇಮ್ ಕರಿಗಿ ನಿಂಗ್ಸಿಂಗ್ ದನಿ ಅದುಗ ಐನೇಮ್
2: ಇಪ್ಪುಂ
1: ನ ಹಾಕ್ತಿ ಅವೋಂಗ್ ಅವುನ್ ತಮ್ದುನ ಲೈಪುನ್ ಖಯೋಮ್ ಲಾಖ್ರೆ ಕುಯಿರರೋಯ್ ಹಾಯ್ನ ತಾಯ್ ಚುಮ್
2: ಮಿನಂ ಪವಾತೋ ಖಿತ್ ಗಾಂಗ್ ಪಿಕನು ಅಪುಂ ಪಿ ಐ ಪುಲಕ್ ನ ತುನ ಲಂ ತಕ್ ನ ಹಲಕ ಇಪುಂ ನ ಹಾಕಿ ನುಮಾಯ್ ಸ ಪಿರ
1: ಇಪು ನಿಂಥೌನ ಇಮಾದ ಹಾಯ್ವದ ಐಹಾಕ್ ನ ತಾಹೋವನೆ ಐಗಿ ಲಂಬಿದಿ ತುಹತ್ ಪಿರವ ನಹತ್ ಪಿರವ ಸಿಂಗಿ ಮಿಕಪ್ ಮಿರಾವ್ ಖೋಲ್ಗಿ ಮರಕ್ತನೆ ಐಗಿ ಲಂಬಿದಿ ತೊಂಗಾಲವನಿನೆ ಗಾಯ್ನೆ
2: ಇಪು ಅತುರ ನಂಗೆ ನುಂಗ್ಸಿಪ ನುಪಿ ಸಾ ಒಯ್ಪಿ ಐ ಹಾಕ್ಬುನ ನುಂಗ್ಸಿ ಲಂಗ್ ಥಾಕ್ ಪಿರಕ ಇಯಾಯ್ ತಾನ ಪುಥ ಪಿರಮಕ ಹುಂತೋಕ್ ಪಿರಮ್ ನಪ ನುಪ ಒಯ್ಪ ಕರಿ ಪುಕ್ ಚೆಲೋ ನೇಪು
1: ಹಂದಕ್ಕಿ ಮಪೋಕಿದಿ ನಂಗ್ ಐಗಿ ನುಂಗ್ಸಿ ಮಂಗ್ಲಾಲ್ ಒಯ್ಕಿವ ತಾರೆ ಇಮಾ ಲೈಪಾಪು ನುಂಗ್ಸಿಜವನ ಥಮೋಯ್ ಶಿಶು ನುಂಗುಮ್ನ ಕನ್ಬ ತಾರೇನೆ ಗಾಯ್ನೆ
2: ಇಪ್ಪುಂ ಇಪ್ಪುಂ ಕಿ ವಾಖಲ್ನ ಅತು ಯೌಕ್ರಪತಿ ಚಿಂಕಿ ನಿಂಗೋಲ್ ಐ ಹಾಕ್ಪು ಕರಿ ಓಯು ಹಾಯ್ಪನೋ ಇಪ್ಪು
1: ಗಾಯ್ನೆ ಲಂಬಿಯ ಸಿದ ನಂಗ್ ಲಾಕೆ ಹಾಯ್ನ ಖನ್ಗನ ಪಂಥವ ಯಾದ್ರೆ ಐ ಐ ಸತ್ಲುಕಿಗೆ ಗಾಯ್ನೆ
2: ಇಪ್ಪು ಇಪ್ಪು ಅಮುಕ್ತ ನಾಯ್ಪಿ ಕೋಯ್.

0: ꯅꯍꯥꯔꯣꯜꯒꯤ ꯈꯣꯟꯖꯦꯜ ꯇꯥꯕꯤꯔꯤꯕ ꯄꯨꯝꯅꯃꯛꯄꯨ ꯇꯔꯥꯝꯅꯣꯛꯆꯔꯤ ꯈꯨꯔꯨꯝꯖꯔꯤ ꯉꯁꯤꯒꯤ ꯊꯧꯔꯝꯗ ꯄꯨꯖꯔꯛꯂꯤ ꯈꯪꯃꯤꯟ ꯑꯁꯤ ꯆꯥꯡꯌꯦꯡ ꯄꯔꯤꯈ꯭ꯌꯥ ꯊꯧꯔꯝ ꯑꯁꯤꯗ ꯏꯟꯗꯤꯌꯟ ꯀꯜꯆꯔꯗ ꯃꯇꯧ ꯀꯔꯝꯅ UGC ꯅꯦꯠ ꯃꯥꯏ ꯄꯥꯛꯀꯅꯤ ꯍꯥꯏꯕ ꯍꯤꯔꯝ ꯑꯁꯤꯗ ꯙꯅꯃꯟꯖꯨꯔꯤ ꯌꯨꯅꯤꯚꯔꯁꯤꯇꯤꯒꯤ ꯗꯤꯄꯥꯔꯠꯃꯦꯟ ꯑꯣꯐ ꯍꯤꯁꯇ꯭ꯔꯤꯗ ꯑꯦꯁꯤꯁꯇꯦꯟꯠ ꯄ꯭ꯔꯣꯐꯦꯁꯔ ꯑꯣꯏꯅ ꯂꯩꯕꯤꯔꯤꯕ ꯗꯣꯛꯇꯔ ꯔꯥꯖꯀꯨꯃꯥꯔ ꯖꯦꯛꯁꯟꯒ ꯎꯅꯗꯨꯅ ꯋꯥꯔꯤ ꯁꯥꯟꯅꯖꯕ ꯎꯅꯖꯔꯤꯕꯤ ꯒꯥꯏꯇ꯭ꯔꯤ ꯁꯔꯥꯡꯊꯦꯝ ꯉꯁꯤ ꯑꯩꯈꯣꯏꯒꯤ ꯅꯍꯥꯔꯣꯜꯒꯤ ꯈꯣꯟꯖꯦꯜꯒꯤ ꯊꯧꯔꯝꯁꯤꯗ ꯑꯣꯖꯥꯕꯨ ꯇꯔꯥꯝꯅꯣꯛꯆꯔꯤ ꯑꯣꯖꯥ
1: ꯊꯥꯒꯠꯆꯔꯤ
0: UGC ꯅꯦꯠ ꯑꯦꯛꯖꯥꯝ ꯍꯥꯏꯕꯁꯤ ꯃꯌꯥꯝꯅꯗꯤ ꯊꯣꯏꯅ ꯍꯦꯟꯅ ꯑꯗꯨꯝ ꯈꯪꯅꯔꯤ ꯑꯣꯖꯥ ꯃꯁꯤꯒꯤ ꯑꯦꯛꯖꯥꯝꯁꯤ ꯀꯔꯤꯅꯣ ꯍꯥꯏꯕ ꯈꯪꯖꯗ꯭ꯔꯤꯕ ꯒ꯭ꯔꯦꯖꯨꯋꯦꯁꯟꯒ ꯇꯝꯖꯔꯤꯕ ꯑꯗꯒꯤ ꯍꯥꯌꯔ ꯁꯦꯀꯦꯟꯗꯔꯤꯗꯒ ꯂꯩꯔꯤꯕ ꯃꯍꯩꯔꯣꯏꯁꯤꯡꯅ ꯇꯥꯔꯒꯁꯨ ꯅꯨꯡꯉꯥꯏꯅꯕ ꯑꯃꯨꯛꯇꯪ ꯊꯝꯕꯤꯌꯨ ꯑꯣꯖꯥ
1: UGC ꯅꯦꯠ ꯑꯦꯛꯖꯥꯃꯤꯅꯦꯁꯟ ꯍꯥꯏꯕꯁꯦ ꯅꯦꯠ ꯍꯥꯏꯕꯗꯤ ꯅꯦꯁꯅꯦꯜ ꯑꯦꯂꯤꯖꯤꯕꯤꯂꯤꯇꯤ ꯇꯦꯁꯠ ꯍꯥꯏꯕꯅꯤ ꯃꯁꯤꯒꯤ ꯇꯦꯁꯠꯁꯦ ꯀꯅꯥꯅ ꯀꯟꯗꯛ ꯇꯧꯒꯦ ꯍꯥꯏꯕ ꯃꯇꯝꯗ ꯅꯦꯁꯅꯦꯜ ꯇꯦꯁꯇꯤꯡ ꯑꯦꯖꯦꯟꯁꯤ ꯍꯥꯏꯗꯅ NTA ꯍꯥꯏꯕꯁꯤ ꯑꯣꯇꯣꯅꯣꯃꯁ ꯇꯦꯁꯇꯤꯡ ꯑꯣꯔꯒꯅꯥꯏꯖꯦꯁꯟ ꯑꯃꯈꯛꯅꯤ ꯃꯁꯤ ꯃꯤꯅꯤꯁꯇ꯭ꯔꯤ ꯑꯣꯐ ꯏꯖꯨꯀꯦꯁꯟ ꯒꯚꯔꯟꯃꯦꯟꯠ ꯑꯣꯐ ꯏꯟꯗꯤꯌꯥꯒꯤ ꯃꯈꯥꯗ ꯏꯁꯇꯥꯕ꯭ꯂꯤꯁ ꯇꯧꯕꯅꯤ ꯑꯗꯨꯒ ꯃꯍꯥꯛꯅ UGC ꯅꯦꯠ ꯑꯦꯛꯖꯥꯃꯤꯅꯦꯁꯟꯁꯦ ꯄꯥꯡꯊꯣꯛꯏ ꯑꯗꯨꯒ UGC ꯅꯦꯠ ꯑꯦꯛꯖꯥꯃꯤꯅꯦꯁꯟꯁꯦ ꯀꯔꯤꯅꯣ ꯍꯥꯏꯕ ꯃꯇꯝꯗ ꯀꯦꯇꯒꯣꯔꯤ ꯑꯍꯨꯝ ꯊꯣꯛꯅ ꯂꯩꯒꯅꯤ ꯃꯥꯒꯤ ꯑꯦꯛꯖꯥꯝꯁꯤꯗ ꯑꯍꯥꯟꯕꯗ GRF ꯑꯅ ꯖꯨꯅꯤꯌꯔ ꯔꯤꯁꯔꯁ ꯐꯦꯂꯣ ꯍꯥꯏꯕ ꯑꯃ ꯑꯗꯩ ꯑꯅꯤꯁꯨꯕ ꯀꯦꯇꯒꯣꯔꯤꯗꯅ ꯑꯦꯂꯤꯖꯤꯕꯜ ꯐꯣꯔ ꯑꯦꯁꯤꯁꯇꯦꯟꯠ ꯄ꯭ꯔꯣꯐꯦꯁꯔ ꯑꯣꯡꯂꯤ ꯍꯥꯏꯗꯅ ꯑꯃ ꯑꯍꯨꯝꯁꯨꯕꯗꯅ eligible for PhD admission only ꯍꯥꯏꯗꯅ ꯑꯃ ꯂꯩꯒꯅꯤ ꯁꯤꯒꯤ ꯑꯍꯨꯝꯁꯤꯗꯒꯤ ꯑꯩꯈꯣꯏꯅ ꯎꯔꯤꯕꯁꯤ ꯅꯦꯠ ꯑꯦꯛꯖꯥꯝꯁꯤ ꯄꯥꯁ ꯇꯧꯔꯕ ꯃꯇꯨꯡꯗ ꯅꯦꯠ ꯑꯦꯛꯖꯥꯝꯁꯤꯅ eligible ꯑꯣꯏꯍꯟꯗꯣꯔꯤꯕꯁꯤ ꯀꯔꯤꯅꯣ ꯍꯥꯏꯕ ꯃꯇꯝꯗ ꯀꯣꯂꯦꯖꯇ ꯅꯠꯇ꯭ꯔꯒꯅ ꯌꯨꯅꯤꯚꯔꯁꯤꯇꯤ ꯑꯃꯗ ꯑꯦꯁꯤꯁꯇꯦꯟꯠ ꯄ꯭ꯔꯣꯐꯦꯁꯔ ꯑꯣꯏꯕ ꯃꯇꯝꯗ eligible ꯑꯣꯏꯔꯦꯅ ꯍꯥꯏꯕꯅꯤ ꯑꯗꯨꯗ ꯍꯧꯖꯤꯛ ꯂꯩꯔꯤꯕ ꯀꯦꯇꯒꯣꯔꯤ ꯑꯍꯨꯝꯁꯤꯗ ꯅꯝꯕꯔ ꯋꯥꯟꯗ ꯖꯨꯅꯤꯌꯔ ꯔꯤꯁꯔꯁ ꯐꯦꯂꯣ ꯍꯥꯏꯔꯤꯁꯤꯅ ꯃꯥꯅ PhD ꯇꯧꯕ ꯃꯇꯝꯗ ꯑꯩꯈꯣꯏꯒꯤ ꯁ꯭ꯀꯣꯂꯔꯁꯤꯞ ꯄꯤꯕꯅꯤ ꯑꯗꯨꯒ ꯑꯦꯁꯤꯁꯇꯦꯟꯠ ꯄ꯭ꯔꯣꯐꯦꯁꯔꯁꯤꯞ ꯑꯣꯡꯂꯤ ꯍꯥꯏꯔꯤꯁꯤꯅ ꯃꯍꯥꯛꯁꯦ ꯁ꯭ꯀꯣꯂꯔꯁꯤꯞꯇꯣ GRFꯇꯣ ꯌꯧꯕ ꯉꯝꯗ ꯇꯥꯔꯒꯁꯨ ꯃꯍꯥꯛꯁꯦ ꯑꯦꯁꯤꯁꯇꯦꯟꯠ ꯄ꯭ꯔꯣꯐꯦꯁꯔ ꯑꯣꯏꯕ ꯃꯇꯝꯗ ꯏꯂꯤꯖꯤꯕꯜ ꯑꯣꯏꯔꯦ ꯃꯍꯥꯛ ꯄꯩꯈꯥ ꯊꯥꯕ ꯌꯥꯔꯦꯅ ꯍꯥꯏꯕꯅꯤ ꯑꯗꯨꯒ ꯑꯅꯤꯁꯨꯕꯗꯅ PhD ꯑꯣꯡꯂꯤ ꯑꯅ ꯑꯃꯨꯛ ꯌꯥꯎꯔꯛꯏꯁꯤꯅ ꯃꯇꯝ ꯑꯃꯗꯗꯤ PhD ꯑꯦꯗꯃꯤꯁꯟ ꯇꯧꯕ ꯃꯇꯝꯗ ꯂꯩꯔꯤꯕ ꯃꯥꯒꯤ ꯔꯦꯁꯄꯦꯛꯇꯤꯞ ꯌꯨꯅꯤꯚꯔꯁꯤꯇꯤꯁꯤꯡꯗꯨꯅ PhD ꯁ꯭ꯀꯣꯂꯔꯁꯤꯡ ꯈꯟꯅꯕ ꯑꯦꯗꯃꯤꯁꯟ ꯇꯦꯁ ꯑꯗꯨꯝ ꯇꯧꯔꯝꯃꯤ ꯑꯗꯨꯕꯨ ꯍꯧꯖꯤꯛꯇꯤ ꯑꯗꯨꯒꯤ ꯑꯦꯗꯃꯤꯁꯟ ꯇꯦꯁꯇꯣ ꯇꯧꯗ꯭ꯔꯦ ꯍꯧꯖꯤꯛꯇꯤ ꯉꯁꯥꯏꯒꯤ ꯂꯩꯔꯤꯕ ꯅꯦꯠ ꯑꯦꯛꯖꯥꯃꯤꯅꯦꯁꯟꯁꯤꯗ ꯃꯥꯒꯤ PhD ꯑꯣꯡꯂꯤ ꯍꯥꯏꯔꯤꯕꯗꯨꯒꯤ ꯁ꯭ꯀꯣꯔꯗꯣ ꯌꯦꯡꯉꯀꯥꯟꯗ ꯁꯦꯂꯦꯛꯁꯟ ꯇꯧꯔꯦ ꯑꯗꯨꯒ ꯀꯔꯤꯒꯨꯝꯕ PhD ꯑꯣꯡꯂꯤꯗ ꯃꯍꯥꯛꯅ ꯀ꯭ꯋꯥꯂꯤꯐꯥꯏ ꯇꯧ ꯇꯥꯔꯒꯗꯤ ꯃꯥꯅ PhD ꯑꯦꯗꯃꯤꯁꯟꯗꯣ ꯈꯛꯇꯅꯦꯕ ꯌꯥꯗꯣꯏꯁꯦ ꯀꯔꯤꯒꯨꯝꯕ ꯃꯥꯅ ꯑꯦꯁꯤꯁꯇꯦꯟꯠ ꯄ꯭ꯔꯣꯐꯦꯁꯔꯗꯨꯗ ꯄꯥꯁ ꯇꯧꯕ ꯇꯥꯔꯒꯗꯤ ꯀ꯭ꯋꯥꯂꯤꯐꯥꯏ ꯇꯧꯕ ꯇꯥꯔꯒꯗꯤ ꯕꯣꯠ ꯃꯥ ꯑꯦꯁꯤꯁꯇꯦꯟꯠ ꯄ꯭ꯔꯣꯐꯦꯁꯔꯒꯤꯁꯨ ꯏꯂꯤꯖꯤꯕꯜ ꯑꯣꯏꯔꯦ ꯑꯦꯁ ꯋꯦꯜ ꯑꯦꯁ ꯃꯥ PhD ꯑꯦꯗꯃꯤꯁꯟ ꯇꯧꯕꯗꯁꯨ ꯏꯂꯤꯖꯤꯕꯜ ꯑꯣꯏꯔꯦ ꯑꯗꯨꯒ ꯀꯔꯤꯒꯨꯝꯕ ꯃꯥꯅ GRF ꯐꯥꯎꯕ ꯇꯥꯔꯒꯗꯤ ꯉꯁꯥꯏꯒꯤ ꯃꯥꯅ ꯁ꯭ꯀꯣꯂꯔꯁꯤꯞꯁꯨ ꯐꯪꯒꯅꯤ ꯑꯦꯁꯤꯁꯇꯦꯟꯠ ꯄ꯭ꯔꯣꯐꯦꯁꯔꯁꯤꯞꯁꯨ ꯏꯂꯤꯖꯤꯕꯜ ꯑꯣꯏꯔꯅꯤ PhD ꯑꯦꯗꯃꯤꯁꯟꯁꯨ ꯇꯧꯕ ꯌꯥꯔꯦ ꯁꯨꯃꯥꯏꯅ ꯀꯦꯇꯒꯣꯔꯤ ꯑꯍꯨꯝ ꯊꯣꯛꯅ ꯈꯥꯏꯗꯣꯛꯏ ꯅꯦꯠ ꯑꯦꯛꯖꯥꯝꯁꯤꯗ ꯑꯗꯨꯒ ꯇꯧꯗꯣꯔꯤꯕ ꯃꯥꯒꯤ ꯁ꯭ꯀꯤꯝ ꯑꯣꯐ ꯑꯦꯛꯖꯥꯃꯤꯅꯦꯁꯟꯁꯤꯗꯅ ꯄꯦꯄꯔ ꯑꯅꯤ ꯂꯩꯒꯅꯤ ꯄꯦꯄꯔ ꯋꯥꯟꯁꯤꯅ ꯀꯃꯟ ꯄꯦꯄꯔ ꯑꯣꯏꯒꯅꯤ ꯄꯦꯄꯔ ꯋꯥꯟꯁꯤꯗ MCQ ꯀ꯭ꯋꯦꯁꯟ 50 ꯍꯪꯒꯅꯤ ꯃꯥꯔꯛ 100 ꯑꯣꯏꯒꯅꯤ ꯄꯦꯄꯔ ꯇꯨꯁꯤꯅ ꯃꯥꯒꯤ ꯀꯟꯁꯔꯟ ꯁꯕꯖꯦꯛꯇꯨꯗ ꯇꯧꯒꯅꯤ ꯄꯦꯄꯔ ꯇꯨꯁꯤꯗꯅ 100 ꯀ꯭ꯋꯦꯁꯟ ꯂꯥꯛꯀꯅꯤ 200 ꯃꯥꯔꯛꯁ ꯑꯣꯏꯒꯅꯤ ꯀ꯭ꯋꯦꯁꯟ ꯑꯃꯗ ꯃꯥꯔꯛ ꯑꯅꯤ ꯑꯅꯤ ꯀꯦꯔꯤ ꯇꯧꯕ ꯍꯥꯏ ꯇꯥꯔꯦ ꯑꯗꯨꯒ ꯄꯤꯗꯣꯔꯤꯕ ꯃꯇꯝꯁꯤꯅ ꯑꯄꯨꯟꯕ 180 ꯃꯤꯅꯤꯠꯁ ꯄꯤꯒꯅꯤ ꯍꯥꯏꯕꯗꯤ 3 ꯑꯋꯥꯔꯁ ꯄꯤꯒꯅꯤ ꯑꯗꯨꯒ ꯃꯁꯤꯒꯤ ꯑꯦꯛꯖꯥꯝꯁꯤꯗ ꯅꯦꯒꯦꯇꯤꯚ ꯃꯥꯔꯀꯤꯡ ꯂꯩꯇꯦ ꯑꯗꯨꯒ ꯑꯃꯨꯛ ꯃꯁꯤꯒꯤ ꯑꯦꯛꯖꯥꯝꯁꯦ ꯀꯅꯥꯅ ꯊꯥꯕ ꯌꯥꯕꯒꯦ ꯍꯥꯏꯕꯒꯤ ꯃꯇꯥꯡꯁꯤꯗꯅ ꯑꯃꯨꯛ MA ꯂꯣꯏꯔꯕ ಅದುಗ ಮಾಗಿ ಕನ್ಸರ್ನ್ ಸಬ್ಜೆಕ್ಟ್ ಟು ದ 55% ಯೋಬಸಿಂಗ್ನ ಥಾಬ ಯಾಗನಿ ಅದುಗ 55% ಸೇ ಕನಾಗಿ ಒಯಗನಿ ಹೈ ಮತಮದ ಅನ್ ರಿಸರ್ವ್ ಕ್ಯಾಟಗರಿ ಸಿಂಗಿ ಒಯಗನಿ ಅಬ ಅದುಗ ನಸೈಗಿ ಲೈದೋರಿಬ OBC SC ST PWD ಕಂಗುಗಿನಾ 50% ದ ಲೈಗನಿ ಅಬ ಸುಮೈ ತೌದನ ಥಾಬ ಯಾಗನಿ ಮಾಗಿ ನಂಬರ್ ಆಫ್ ಅಟೆಂಪ್ಟ್ ಗಿ ರೆಸ್ಟ್ರಿಕ್ಷನ್ ದಿ ಲೈತೆ ಅದುಮಕ್ಪು GRF ಕಿದಮಕ್ತ ಎಲಿಜಿಬಲ್ ಒಯಬದಿ ಮಸಾಗಿ ಚೈ 30 ಹೈಬನಿ ಹೈಬದಿ ನಸೈಗಿ ಮಾನ 30 ಗಿ ಮಮಾಂಗದ ಥಾವುಬ ತಾರಗದಿ ಮಾನ GRF ಕಿ ಆಪ್ಷನ್ ದೋ ಅದು ಲೋಬ ಯಾಗನಿ ಅಬ ಕರಿಗುಂಬ 30 ಹೆನ್ಗಿಬ ತಾರಗದಿ ಮಾನ ಲೋಬ ಯಾದುಯಿಸೆ ನಸೈಗಿ ಅಕೋಗಿ ಅಸಿಸ್ಟೆಂಟ್ ಪ್ರೊಫೆಸರ್ಶಿಪ್ ಓನ್ಲಿ ದುನೆ ಅಂಡ್ admissions to PhD only do khatne ba adubu 30 years hari sina unreserved category gini aduga AC ST OBC gina mu 5 years relaxation laigani ba haibidi up to 35 years phaw tha ba yagani ba sumai to dana lai aduga point amana master di pass to driba mahak sina final year tharaba final year da apply toroga lai riba result ngai riba satra sing su masi gi exam se tha ba yagani ba aduma pu thami ba condition di mana ಕರಿಗುಂಬ MA ಲೋಯ್ದ್ರಿಂಗಾಯ್ಗೆ ಮಮಾಂಗ್ದ ನೆಟ್ GRF ಸೇ ಪಾಸ್ ತೋಬ ತಾರಗದಿ ಮಾನ ಚಹಿ ಅನಿಗೆ ಮನುಂಗ್ದ ನಸಾಗಿ ಮಾಗಿ MA ಪಾಸ್ ತೋಬಗಿ ಸರ್ಟಿಫಿಕೇಟ್ ಪುಥೋಕದಬನೇಬ ಕರಿಗುಂಬ ಅದುದ ಪುಥೋಕ್ಪ ಗಮ್ದಬ ತಾರಗದಿ ನಸಾಗಿ ಮಾಗಿ ಲೈರಿಬ GRF ಫಾವರಿಬ ಅದುದ ಅದುಮ್
0: ꯑꯣꯖꯥꯅ ꯑꯦꯛꯖꯥꯝꯁꯤ ꯀꯔꯤꯅꯣ ꯀꯃꯥꯏꯅ ꯊꯥꯒꯗꯧꯅꯣ ꯍꯥꯏꯕꯗꯨꯗꯤ ꯌꯥꯝ ꯃꯔꯤꯛ ꯆꯨꯝꯅ ꯊꯝꯕꯤꯌꯨ ꯑꯣꯖꯥ. ꯑꯗꯣ ꯑꯣꯖꯥ ꯉꯁꯤ ꯑꯩꯈꯣꯏꯅ ꯊꯝꯖꯩꯁꯤꯅ ꯑꯃꯨꯛ ꯅꯦꯠ ꯑꯦꯛꯖꯥꯝꯒꯤ ꯃꯇꯥꯡꯗ UGC ꯅꯦꯠꯇꯤ ꯑꯣꯖꯥꯅ ꯐꯖꯅ ꯊꯝꯕꯤꯔꯦ ꯑꯣꯖꯥ. ꯑꯗꯨꯗ ꯃꯁꯤꯗꯤ ꯑꯀꯛꯅꯕ ꯁꯕꯖꯦꯛ ꯑꯃꯗ ꯌꯨꯝꯐꯝ ꯑꯣꯏꯕꯅꯤꯅ ꯑꯩꯈꯣꯏꯅ ꯏꯟꯗꯤꯌꯥꯟ ꯀꯜꯆꯔ ꯍꯥꯏꯕꯁꯤꯗꯃꯨꯛ ꯂꯥꯛꯆꯒꯗꯣꯏꯅꯤ ꯑꯣꯖꯥ. ꯑꯗꯣ ꯏꯟꯗꯤꯌꯥꯟ ꯀꯜꯆꯔ ꯍꯥꯏꯕꯁꯤ ꯑꯣꯖꯥ ꯃꯅꯤꯄꯨꯔꯗꯗꯤ ꯃꯍꯩꯔꯣꯏꯁꯤꯡꯁꯤ ꯀꯌꯥ ꯏꯈꯪ ꯈꯪꯅꯗꯕꯒꯨꯝꯅ ꯇꯧꯕ꯭ꯔꯥ ꯍꯥꯏꯅ ꯈꯟꯖꯩ ꯑꯣꯖꯥ. ꯏꯟꯗꯤꯌꯥꯟ ꯀꯜꯆꯔ ꯍꯥꯏꯕ ꯁꯕꯖꯦꯛꯁꯤ ꯀꯔꯝꯕ ꯁꯕꯖꯦꯛꯅꯣ ꯍꯥꯏꯕꯗꯣ ꯊꯝꯕꯤꯌꯨ ꯑꯣꯖꯥ.
1: ꯍꯧꯖꯤꯛ ꯀꯜꯆꯔ ꯍꯥꯏꯔꯀꯥꯟꯗ ꯑꯩꯈꯣꯏꯅ ꯌꯥꯝꯅ ꯁꯝꯅ ꯍꯥꯏꯕ ꯌꯥꯔꯤꯁꯤ ꯄꯨꯟꯁꯤꯔꯣꯜ ꯍꯥꯏꯕꯅꯤ, ꯋꯦ ꯑꯣꯐ ꯂꯥꯏꯐ ꯍꯥꯏꯕꯅꯤ. ꯑꯗꯨꯅ ꯃꯃꯥꯡꯉꯩ ꯃꯇꯝꯗꯒꯤ ꯑꯩꯈꯣꯏꯅ ꯍꯤꯡꯏꯕ ꯄꯨꯟꯁꯤꯔꯣꯜ ꯃꯌꯥꯝꯗꯨꯒꯤ ꯃꯈꯥ ꯆꯠꯊꯔꯛꯄꯅꯤ. ꯃꯁꯤ ꯑꯩꯈꯣꯏꯒꯤ ꯂꯣꯏꯕ ꯅꯥꯏꯗꯕ ꯄ꯭ꯔꯣꯁꯦꯁ ꯑꯃꯅꯤ ꯍꯥꯏꯅ ꯂꯧꯕ ꯇꯥꯔꯦ ꯀꯣ. ꯑꯗꯨꯅ ꯏꯟꯗꯤꯌꯥꯟ ꯀꯜꯆꯔꯁꯤꯗ ꯑꯩꯈꯣꯏꯅ ꯂꯩꯕꯥꯛ ꯑꯃ ꯆꯥꯎꯈꯠꯀꯦ ꯍꯥꯏꯕ ꯇꯥꯔꯒꯗꯤ ꯑꯩꯈꯣꯏꯒꯤ ꯀꯜꯆꯔ, ꯑꯩꯈꯣꯏꯒꯤ ꯅꯥꯠ, ꯑꯩꯈꯣꯏꯒꯤ ꯄꯨꯟꯁꯤꯔꯣꯜꯁꯦ ꯍꯥꯟꯅ ꯐꯖꯅ ꯈꯪꯗꯕ ꯌꯥꯗꯦ. ꯑꯗꯨꯅ ꯍꯧꯖꯤꯛ ꯂꯩꯔꯤꯕ ꯑꯩꯈꯣꯏꯒꯤ ꯂꯥꯏꯔꯤꯛ ꯂꯥꯏꯁꯨ ꯇꯝꯕ ꯏꯖꯨꯀꯦꯁꯟꯁꯤꯗꯁꯨ ꯀꯜꯆꯔ ꯌꯥꯝꯅ ꯏꯝꯄꯣꯔꯇꯦꯟꯁ ꯄꯤꯔꯛꯑꯦ. ꯑꯗꯨꯃꯛꯅ ꯉꯁꯤ ꯑꯩꯈꯣꯏꯒꯤ IITꯁꯤꯡꯗ ꯑꯗ ꯏꯚꯟ ꯃꯅꯤꯄꯨꯔ ꯌꯨꯅꯤꯚꯔꯁꯤꯇꯤꯗ ꯁꯦꯟꯇꯔ ꯐꯣꯔ ꯏꯟꯗꯤꯌꯟ ꯅꯣꯂꯦꯖ ꯁꯤꯁꯇꯦꯝ ꯍꯥꯏꯅ ꯊꯝꯃꯒ ꯃꯌꯥꯝꯗ ꯉꯁꯥꯏꯒꯤ ꯑꯩꯈꯣꯏꯒꯤ ꯇ꯭ꯔꯦꯗꯤꯁꯅꯦꯜ ꯅꯣꯂꯦꯖ ꯑꯗꯩ ꯑꯩꯈꯣꯏ ꯀꯜꯆꯔꯒꯤ ꯃꯇꯥꯡꯗ ꯇꯥꯛꯄꯤ ꯇꯝꯕꯤꯕ ꯍꯧꯔꯛꯑꯦ. ꯑꯗꯨꯃꯛꯄꯨ ꯃꯅꯤꯄꯨꯔꯗ ꯀꯜꯆꯔꯦꯜ ꯁ꯭ꯇꯗꯤꯁꯇ ꯕꯣꯠ UG ꯑꯦꯟ PG ꯍꯥꯡꯕ ꯍꯥꯏ ꯇꯥꯔꯒꯗꯤ ꯃꯅꯤꯄꯨꯔ ꯌꯨ�ꯤ ꯌꯨꯅꯤꯚꯔꯁꯤꯇꯤ ꯑꯣꯐ ꯀꯜꯆꯔꯗ ꯍꯥꯡꯉꯦ, ꯁꯤꯃ ꯂꯩꯔꯦ. ꯑꯗꯨ ꯈꯛꯇ ꯅꯠꯇꯅ ꯑꯩꯈꯣꯏꯒꯤ ꯏꯟꯗꯤꯌꯥꯒꯤ ꯑꯗꯨꯒꯨꯝꯂꯕ